Oh, ಅಸಚ್ಚ ಅಪಮಾನ, ಈ ಅಪಮಾನ, ಈ ಅಪಮಾನ ಉತ್ಕಳ ಗಜಪತಿ ಪುರುಷೋತ್ತಮರ್ ನುಹೇ ಮಹಾಮಂತ್ರಿ, ಈ ಅಪಮಾನ ಮೋರ ಪರಮರಾಧ್ಯ ಪ್ರಭು ಜಗನ್ನಾಥಂಕರ್, ಮು ಚಂಡಾಳ ಜಗನ್ನಾಥ ಚಂಡಾಳರ ದಿಯ ಕಾಂತಿ ರಾಜಾರೆ ದಂಭಕ್ತಿ ಪ್ರತಿಶೋಧ ನಾಕು ಪಡಿವ ಮಹಾಮಂತ್ರಿ, ಮೋರ್ ಚಂಡಾಳ ದಿಯ ನಿಕಟರೆ ತಾರ ಮಥಾನತ କରିବାକୁ ପଡିବ। ମହାମନ୍ତ୍ରୀ ତୁମେ ଶୀଘ୍ର କାଞ୍ଚି ଅଭିଯାନର ଆୟୋଜନ କର। ମୁଁ ନିଜେ ଯାଇ ସେ କାଞ୍ଚି ରାଜ୍ୟକୁ ଛାରଖାର କରି ସେ ରାଜା ଆଉ ତାର କନ୍ୟାକୁ ଶୀଘ୍ର ବନ୍ଦୀ କରି ଏଠାକୁ ଘେନି ଆସିବି।